ಭಾರತಾವನಿಯಂದು ಪರಮ ಪಾವನಮಯೀನ ಭಾರತಾವನಿಯಂದು ಸಹನಮಂ ಮದೆ ಮನಕು ಸಕ್ಕದನಂ ವ್ರತಮುಲನ್ನಿತಿಯಂದು ವನ್ಯಗಾಂಚಿನಯತಿ ಘನ ಸತ್ಯ ಶೀಲಮೇ ಕಠಿಣ ತಪಮು ವ್ರತಮುಲನ್ನಿತಿಯಂದು ವನ್ಯಗಾಂಚಿನಯತಿ ಘನ ಸತ್ಯ ಶೀಲಮೇ ಕಠಿಣ ತಪಮು ಮಧುರ ಭಾವಂ ವೇದಿ ಮನ ದೇಶ ಮಂದನ ಮಧುರ ಭಾವಂ ವೇದಿ ಮನ ದೇಶ ಮಂದನ ಮಾತೃಭಾವಂ ಕಮ್ಮ ಮಾನ್ಯ ಮೆದ್ದಿ ಪ್ರಾಣಂಬು ಕಂಚನು ಮಾನಂ ಬಿಗನಮನು ಮನ ದೇಶ ನೀತಿನಿ ಮಂಟಗಲ್ಪಿ ಪ್ರಾಣಂಬು ಕಂಚನು ಮಾನಂ ಬಿಗನಮನು ಮನ ದೇಶ ನೀತಿನಿ ಮಂಟಗಲ್ಪಿ.

ಘೋಷಣ ವಿಭೂಷಣ ವಿಭೀಷಣ ಸುಭಾಷಣ ಘೋಷಣ ವಿಭೂಷಣ ವಿಭೀಷಣ ಸುಭಾಷಣ ಘೋಷಿಂಚ ರಾಜುಗಾನ ಘೋಷಿಣ ಶಾಂತಿದು ಗುಣವಂತುದು ಬಲವಂತುದು ಹನುಮಂತುದು ಶಾಂತಿದು ಗುಣವಂತುದು ಬಲವಂತುದು ಹನುಮಂತುದು ಸಂತೋಷ ನೆಟ್ಟ ಸಾಕ್ಷರ ಕೋಣಿತ್ತಮು ಬಲ ಚಕ್ಕುರ ಮಲಮೆತ್ತುಮ ಸಕ್ಷರ ಕೋಣಿತ್ತಮು ಬಲ ಚಕ್ಕುರ

ಲಾರ್ಡ್ ನಾರಾಯಣ ಈಸ್ ಸೆಟ್ ಟು ಹ್ಯಾವ್ ಟೋಲ್ಡ್ ಸೇಜ್ ನಾರದ, ಮದ್ಭಕ್ತ ಎತ್ರ ಗಾಯಂತಿ ತತ್ರ ತಿಷ್ಠಾಮಿ ನಾರದ. ಸೋ ಮಚ್ ಇಸ್ ದ ಲಾರ್ಡ್ಸ್ ಲವ್ ಫಾರ್ ಮ್ಯೂಸಿಕ್ ದಟ್ ಹಿ ಎಸ್ಟಾಬ್ಲಿಷಸ್ ಹಿಮ್ಸೆಲ್ಫ್ ವೇರ್ ಎವರ್ ಸೋಲ್ಫುಲ್ ಮ್ಯೂಸಿಕ್ ಈಸ್ ರೆಂಡರ್ಡ್ ವಿತ್ ಡಿವೋಷನ್. ದ ಲಾರ್ಡ್ ಆಫ್ ತ್ರೇತಾಯುಗ ಕೇಮ್ ವಿತ್ ಇಸ್ ಕೋದಂಡ ಅಂಡ್ ರಾಮಬಾಣ. ಹೌಎವರ್ ಇನ್ ಕಲಿಯುಗ ಹಿ ಹ್ಯಾಸ್ ಮಾಡಿಫೈಡ್ ಹಿಸ್ ವೆಪನ್ಸ್ ಆಫ್ ಟ್ರಾನ್ಸ್ಫರ್ಮೇಷನ್ ಟು ಲವ್. Prayerful music from pure hearts reaches out to Swami's lotus feet for this love.